ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪದ ಪ